ಓಹ್ ಹಿಮಾಗೇರಿ ಅಚ್ಚಿವೆ. ಫೋಕಸಿನ್ ನಂಬರ್ ತ್ರೀ ತೇ ತಿಮ್ಮೋ ದೇವಿ ತೇ ತಿಮ್ಮೆ ದೇವಿ ಸ್ಟಾರ್ ಫೋರ್ ಫೋರ್ ಟು ಒನ್ ಆಶ್.